0: ಗೋಳ ಚತುರ ಗೋಳ ಚತುರ ಏಕ ಪೇರ ಯಾ ಗೋಳ ಬೋಲ ಯಾ ಚತುರ ಬೋಲ
1: ಈಗ ಪೇ ಕೇಸೆ ರಹತಿ ಜಬ್ ರೆಕಾರ್ಡಿಂಗ್ ಮೇ ಮೌಜೂದ್ ಹೂಂ ಮನ್ನಾ ಡೇ ಕಿಶೋರ್ ಕುಮಾರ್ ಔರ್ ಮಹಮೂದ್ ತೋ ಭೈ ಕಿಸ್ಸಾ ಯೇ ಹೈ ಕಿ ಇಸ್ ಗಾನೆ ಕಿ ಶಕ್ಲ್ ಐಸಿ ನಹೀ ಥಿ ಪಹಲೆ ಜೊ ಗೀತ ಲಿಖಾ ಗಯಾ ಥಾ ಜೊ ಸಂಗೀತ ರಚನಾ ಕಿ ಗಯಿ ಥಿ ರೆಕಾರ್ಡಿಂಗ್ ಕೆ ವಕ್ತ ಬದಲ್ ಲಿ ಗಯಿ ಥಿ ದರಸಲ್ ಉನ್ ದಿನೋ ರೆಕಾರ್ಡಿಂಗ್ ಕೆ ದೌರಾನ್ ಸಾರೇ ಸಾಜಿಂದೆ ಗಾಯಕ್ ಮೌಜೂದ್ ಹುವಾ ಕರ್ತೇ ಥೆ ಮಹಮೂದ್ ಸಾಹಬ್ ಜೊ ಇಸ್ ಫಿಲ್ಮ್ ಕೆ ನಿರ್ಮಾತಾ ಥೆ ಔರ್ ರಾಹುಲ್ ದೇವ್ ಬರ್ಮನ್ ಸಾಹಬ್ ಜೊ ಕಿ ಸಂಗೀತಕಾರ್ ಥೆ ಮಹಮೂದ್ ಸಾಹಬ್ ನೆ ಆರ್ ಡಿ ಬರ್ಮನ್ ಕೊ ಪೂರಿ ಆಜಾದಿ ದೇ ರಖೇ ಥೆ ಉಸ್ ಪರ್ ಕಿಶೋರ್ ಕುಮಾರ್ ಸಾಹಬ್ ಗಜಬ್ ಕೆ ಫನ್ಕಾರ್ ಖುದ್ ಗಾಯಕ್ ಗೀತಕಾರ್ ಔರ್ ಸಂಗೀತಕಾರ್ ಉನ್ಹೇ ಭಿ ಖೂಬ್ ಮಜಾ ಆನೆ ಲಗಾ ಔರ್ ಗೀತ್ ಕಿ ಶಕಲ್ ಬದಲ್ತೆ ಬದಲ್ತೆ ಐಸಿ ಹೋ ಗಯಿ ದೋಸ್ತೋ ಸಂಗೀತಕಾರ್ ರಾಹುಲ್ ದೇವ್ ಬರ್ಮನ್ ನೆ ಮಹಮೂದ್ ಸಾಹಬ್ ಕೆ ಸಾಥ್ ಫಿಲ್ಮ್ ಭೂತ್ ಬಂಗ್ಲಾ ಮೇ ಅಭಿನಯ ಭಿ ಕಿಯಾ ಹೈ ಜೀ ಹಾಂ ಸುನ್ತೆ ಹೈ ಇಸ್ ಫಿಲ್ಮ್ ಕಾ ಯೇ ಗಾನಾ ಸಂಗೀತ ಹೈ ರಾಹುಲ್ ದೇವ್ ಬರ್ಮನ್ ಸಾಹಬ್ ಕಾ
2: ಗೌರ್ ಸೆ ಸುನೋ ಅರೆ ಪಹಲೇ ತಾಲಿಯಾ ತೋ ಬಜಾ ಆಜ ರಾತ್ ಕಾ ಮೈ ಆಖರಿ ಗಾನಾ ಗಾ ರಹಾ ಹೂಂ ಔರ್ ಗಾನೆ ಮೇ ಯೇ ಕಹನಾ ಚಾಹತಾ ಹೂಂ ಕಿ ದುನಿಯಾ ಮೇ ಖುಷ್ ರಹನಾ ಹೋ ತೋ ಮಾನೋ ಮೇರಿ ಬಾತ್

0: ಗಾರೆ ಗಾರೆ
1: ಎಸ್ ನರಬಡ
0: ಗಾರೆ ಗಾರೆ
1: ಎಸ್ ದೂರ ಬದಲ
0: ಗಾರೆ ಗಾರೆ
1: ಅಮ್ಮಕ್ಕ ಬಟ್ಟ
0: ಗಾರೆ ಗಾರೆ
1: ಎಸ್ ದೂರಕ್ಕಿದ್ದಾರೆ ಅಜ್ಜಿ ಎಸ್ ದೂರ ಇನ್ನಾಯ ಇದು
2: ಯಕ ಚತುರ ನಾರ ಅಮ್ಮ ಜೋಡಗಲ್ಲಜ್ಜಿ.

0: ಗೋಳ ಚತುರ ಏಕ ಪೇರ ಏನ ಯಾ ಗೋಳ ಬೋಲ್ಲ ಯಾ ಚತುರ ಬೋಲ್ಲ
1: ಈಗ ಕ್ಯಾಸೆ ರಹತಿ ಜಬ್ ರೆಕಾರ್ಡಿಂಗ್ ಮೇ ಮೌಜೂದ್ ಹೂಂ ಮನ್ನಾ ಡೇ ಕಿಶೋರ್.